ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರು ಮೇಲು ಜಯ ಜಯ ಜಯ ಹರಿ ಸತ್ಗುರ